ಲಾಂಗ್ಹೆಲ್ಲೊ ಎ ಪ್ರಾನ್ ಲಾಂಗ್ ಹೆಲ್ಲೊ ಎ ಚಿಥಿ ಲಸಿ ಲಾಂಗ್ ಪಚೆ ಹೋದೆಟ್ರಿ ಕಿಜುನ ಲಾಂಗ್ ಅಣಿ ವಾಂಗ್ ತ ಮಿನಿಟ್ ಫೋ ಪೆನ್ ಮಿನಿಟ್ ಕ್ಯಾಪ್ ಆನ್ ಅಪೋರ್ ಪಾರ್ಕ್ಲೋಕ್ ಪೆ ಮೇರಾ ಪುಥೋತ್ ಪಾಂಗ್ಸಾಮ್ ಥುವಾನ್ ಸಿ ಲಾಂಗ್ ಜು ನೈಂಜಿ ಲಾಂಗ್ ಕಪ್ಪೆಸು ಇ ಅಕೆ ತಿಲಿ ಮತ್ತೆ ಅಫುಲೆ ಅಲೋಂಗ ಮತ್ಸಿ ಪಾಂಗ್ಸಾಮ್ ನೈಂಜಿ ಕಪ್ರೆಗ ಅಫುಲೆ ಅಲೋಂಗ್ ಜೊಂಗ್ ಸಿ ಲಾಂಗ್ ಪೆ ಜೊಯ್ ಥು ಪುಲೊ ತಂಗ್ತೆ ಲಬಂಗ್ ಸುವಾ ಲಾಂಗ್ ಚೆ ಹೋ ಥು ದೆತ್ ತಹಾಯ್ ದೊಂಕೊಲ್ ಅಪೆನ್ ಲಾಂಗ್ ತು ಅಕುಂ ಅರಾಯ ಲೊಂಗ್ ಲಾಂಗ್ ಪಚಿ ತಿವೋಕ್ ಲೊಂಗ್ ಲೆ ದೆತ್ ನೈಂಜಿ ಜೊಂಗ್ ಸಿ ಲಾಂಗ್ ಚಿ ತಿವೋಕ್ ದು ಪುಲೊ ತಂಗ್ತೆ ಲಬಂಗ್ ಸ್ವಾದಿಮ ಲೊಂಗ್ ಬ್ಲೀಚಿಂಗ್ ಪೌಡರ್ ಮತ್ತೆ ಅದುಗ್ ರಿಕ್ ಪೆನ್ ತಾಯ್ ನೈಂಜಿ ನಿಂಚಿ ಬಿಗ್ ಥಾ ಕಿಜುನ ಲಾಂಗ್ ಕಿ ಬಿ ಅಲಾಂಗ್ ಬೊಂಗ್ ಮತ್ತೆ ಅಫುಲೆ ಕೈಕೆ ತ ದಿವ್ಯರ್ ನೈಂಜಿ ಲಾಂಗ್ ಕಚು ಎನ್ ಅಹುತಾ ಇರಿ ಪೆನ್ ಚಿಫುವಾಕ್ ನಂಗ್ನೆ ಅಬೆ ಕಿ ದಿಂಗ್ ಕೆಥೊನ್ ತಾಂಗ್ ಅಹರ್ ಲುಂಗ್ ಅಸೊನ್ ಪೆನ್ಸಿ ಲಾಂಗ್ ಚೋಸೊಕ್ ನೈಂಜಿ